0: ಹೃದಂ ಧೃತಂ ತ್ರಿವಕ್ತ್ರೋ ಯೋ ಹಿ ರುದ್ರಾಕ್ಷ ಸಾಕ್ಷಾ ಸಾಧನದ ಸದಾ ತತ್ಪ್ರಭಾವಾತ್ ಭವೇಯುರ್ವೈ ವಿದ್ಯಾಃ ಸರ್ವಾಃ ಪ್ರತಿಷ್ಠಿತಾಃ ಚತುರ್ವಕ್ತ್ರ ಸ್ವಯಂ ಬ್ರಹ್ಮ ನರಹತ್ಯಾಂ ಯಬೋಹದಿ ದರ್ಶನಾತ್ ಸ್ಪರ್ಶನಾತ್ ಸದ್ಯಶ್ಚತುರ್ವರ್ಗಫಲಪ್ರದಃ ಪಂಚವಕ್ತ್ರ ಸ್ವಯಂ ರುದ್ರ ಕಾಲಾತ್ ನಿರ್ನಾಮತಃ ಪ್ರಭುಃ ಸರ್ವಭುಕ್ತಿ ಸರ್ವಮುಕ್ತಿಪ್ರದಶ್ಚೈವ ಸರ್ವಕಾಮಫಲಪ್ರದಃ ಅಗಮ್ಯಾಗಮನಂ ಪಾಪಂ ಅಭಕ್ಷ್ಯಸಿ ಚ ಭಕ್ಷಣಂ ಇತ್ಯಾದಿ ಸರ್ವ ಪಾಪಾನಿ ಪಂಚವಕ್ತ್ರೋ ವ್ಯಪೋಹದಿ ಷಡ್ವಕ್ತ್ರ ಕಾರ್ತಿಕೇಯಸ್ತು ಧಾರಣಾ ದಕ್ಷಿಣೇ ಭುಜೆ ಬ್ರಹ್ಮಹತ್ಯಾದಿಕೈಃ ಪಾಪೈರ್ಮುಚ್ಯತೆ ನಾತ್ರ ಸಂಶಯಃ ಸಪ್ತವಕ್ತ್ರೋ ಮಹೇಶಾನಿ ಹ್ಯನಂಗೋ ನಾಮ ನಾಮದಃ ಧಾರಣಾ ತಸ್ಯ ದೇವೇಶಿ ದರಿದ್ರೋ ಅಪೀಶ್ವರೋ ಭವೇತ್ ರುದ್ರಾಕ್ಷಶ್ಚಾಷ್ಟವಕ್ತ್ರಶ್ಚ ವಸುಮೂರ್ತಿಶ್ಚ ಭೈರವಃ ಧಾರಣಾ ತಸ್ಯ ಪೂರ್ಣಾಯುರ್ಮೃತೋ ಭವತಿ ಶೂಲಭೃತ್ ಭೈರವೋ ನವವಕ್ತ್ರಶ್ಚ ಕಪಿಲಶ್ಚ ಮುನಿಸ್ಮೃತಃ ದುರ್ಗಾ ವಾ ಅಭೀಷ್ಟಾತ್ರಿ ನವರೂಪಾ ಮಹೇಶ್ವರಿ ತಂ ಧಾರಯೇದ್ ವಾಮಹಸ್ತೆ ರುದ್ರಾಕ್ಷಂ ಭಕ್ತಿಮತ್ಪರಃ ಸರ್ವೇಶ್ವರೋ ಭವೇ ನೂನಂ ಅಮತುಲ್ಯೋ ನ ಸಂಶಯಃ ದಶವಕ್ತ್ರೋ ಮಹೇಶಾನಿ ಸ್ವಯಂ ದೇವೋ ಜನಾರ್ದನಃ ಧಾರಣಾತ್ತಸ್ಯ ದೇವೇಶಿ ಸರ್ವಾನ್ ಕಾಮಾನವಾಪ್ನುಯಾತ್ ಏಕಾದಶಮುಖೋ ಯಸ್ತು ರುದ್ರಾಕ್ಷಃ ಪರಮೇಶ್ವರಿ ಸರುದ್ರೋ ಧಾರಣಾತ್ತಸ್ಯ ಸರ್ವತ್ರ ವಿಜಯೀ ಭವೇತ್ ದ್ವಾದಶಾಸ್ಯಂ ತು ರುದ್ರಾಕ್ಷಂ ಧಾರಯೇತ್ ಕೇಶದೇಶಕೇ ಆದಿತ್ಯಾಶೈವ ತೇ ಸರ್ವೇ ದ್ವಾದಶೈವ ಸ್ಥಿತಾಸ್ತಥಾ ತ್ರಯೋದಶಮುಖೋ ವಿಶ್ವೇ ದೇವಸ್ತದ್ಧಾರಣಾನರಃ ಸರ್ವಾನ್ ಕಾಮಾನವಾಪ್ನೋತಿ ಸೌಭಾಗ್ಯಮಂಗಲಂ ಲಭೇತ್ ಚತುರ್ದಶಮುಖೋ ಯೋ ಹಿ ರುದ್ರಾಕ್ಷ ಪರಮಶಿವಃ ಧಾರಯೇನ್ಮೂರ್ಧಿತಂ ಭಕ್ತ್ಯಾ ಸರ್ವಪಾಪಂ ಪ್ರಣಶ್ಯತಿ ಇತಿ ರುದ್ರಾಕ್ಷಭೇದಾ ಹಿ ಪ್ರೋಕ್ತಾ ವೈ ಸುಖಭೇದತಃ ತತ್ತನ್ ಇತಿ ರುದ್ರಾಕ್ಷಭೇದಾ ಹಿ ಪ್ರೋಕ್ತಾ ವೈ ಮುಖಭೇದತಃ ತತ್ತನ್ಮಂತ್ರಾಂ ಶೃಣು ಪ್ರೀತ್ಯಾ ಕ್ರಮಾಚೈಲೇಶ್ವರಾತ್ಮಜೇ ಓಂ ಹ್ರೀಂ ನಮಃ ಓಂ ನಮಃ ಕ್ಲೀಂ ನಮಃ ಓಂ ಹ್ರೀಂ ನಮಃ ಓಂ ಹ್ರೀಂ ನಮಃ ಓಂ ಹ್ರೀಂ ಹೂಂ ನಮಃ ಓಂ ಹೂಂ ನಮಃ ಓಂ ಹೂಂ ನಮಃ ಓಂ ಹ್ರೀಂ ಹೂಂ ನಮಃ ಓಂ ಹ್ರೀಂ ನಮಃ ಓಂ ಹ್ರೀಂ ಹೂಂ ನಮಃ ಓಂ ಕ್ರೌಂ ಕ್ಷೌಂ ರೌಂ ನಮಃ ಓಂ ಹ್ರೀಂ ನಮಃ ಓಂ ನಮಃ ಭಕ್ತಿಶ್ರದ್ಧಾಯುಧಶ್ಚೈವ ಸರ್ವಕಾಮಾರ್ಥಸಿದ್ಧಯೇ ರುದ್ರಾಕ್ಷಾನ್ ಧಾರಯೇನ್ ಮಂತ್ರೈರ್ ದೇವಾನಾಲಸ್ಯ ವರ್ಜಿತಃ ವಿನಾ ಮಂತ್ರೇಣ ಯೋಧತ್ತೇ ರುದ್ರಾಕ್ಷಂ ಭುವಿ ಮಾನವಃ ತಯಾದಿ ನರಕಂ ಘೋರಂ ಯಾವದಿಂದ್ರಾ ಚ ದುರ್ದಶ ರುದ್ರಾಕ್ಷಮಾಲಿನಂ ದೃಷ್ಟ್ವಾ ಭೂತಪ್ರೇತ ಪಿಶಾಚಕಾಃ ಡಾಕಿನೀ ಶಾಕಿನೀ ಚೈವ ಏಚಾನ್ಯೇ ದ್ರೋಹಕಾರಕಾಃ ಕೃತ್ರಿಮಂ ಚೈವ ಯತ್ಕಿಂಚಿತ್ ಅಭಿಚಾರಾದಿಕಂ ಜಯತ್ ತತ್ಸರ್ವಂ ದೂರತೋ ಯಾತಿ ದೃಷ್ಟ್ವಾ ಶಂಕಿತ ವಿಗ್ರಹಂ ರುದ್ರಾಕ್ಷಮಾಲಿನಂ ದೃಷ್ಟ್ವಾ ಶಿವೋ ವಿಷ್ಣು ಪ್ರಸೀದತಿ ದೇವೀ ಗಣಪತಿ ಸೂರ್ಯಃ ಸುರಾಶ್ಚಾನ್ಯೇಪಿ ಪಾರ್ವತಿ ಏವಂ ಜ್ಞಾತ್ವಾ ತು ಮಾಹಾತ್ಮ್ಯಂ ರುದ್ರಾಕ್ಷಸ್ಯ ಮಹೇಶ್ವರಿ ಸಮ್ಯಗ್ಧಾರ್ಯಾ ಸಮಂತ್ರಾಶ್ಚ ಭಕ್ತ್ಯಾ ಧರ್ಮ ವಿವೃದ್ಧಯೇ ಇತ್ಯುಕ್ತಂ ಗಿರಿಜಾಗ್ರೇಹಿ ಶಿವೇನ ಪರಮಾತ್ಮನ ಭಸ್ಮ ರುದ್ರಾಕ್ಷ ಮಾಹಾತ್ಮ್ಯಂ ಭುಕ್ತಿ ಮುಕ್ತಿ ಫಲಪ್ರದಂ ಶಿವಸ್ಯಾದಿ ಪ್ರಿಯೋ ಜ್ಞೇಯೌ ಭಸ್ಮ ರುದ್ರಾಕ್ಷಧಾರಿಣೌ ತದ್ಧಾರಣ ಪ್ರಭಾವಾಭಿ ಭುಕ್ತಿರ್ಮುಕ್ತಿರ್ನ ಸಂಶಯಃ ಭಸ್ಮ ರುದ್ರಾಕ್ಷಧಾರೀಯಃ ಶಿವಭಕ್ತಸ್ಸ ಉಚ್ಯತೆ ಪಂಚಾಕ್ಷರ ಜಪಾಸಕ್ತಃ ಪರಿಪೂರ್ಣಶ್ಚ ಸನ್ಮುಖೇ ವಿನಾ ಭಸ್ಮ ತ್ರಿಪುಂಡ್ರೇನ ವಿನಾ ರುದ್ರಾಕ್ಷಮಾಲಯಾ ಪೂಜಿತೋಪಿ ಮಹಾದೇವೋ ನಾಭೀಷ್ಟ ಫಲದಾಯಕಃ ತತ್ಸರ್ವಂ ಚ ಸಮಾಖ್ಯಾತಂ ಯತ್ ಪೃಷ್ಟಂ ಹಿ ಮುನೀಶ್ವರ ಭಸ್ಮ ರುದ್ರಾಕ್ಷ ಮಾಹಾತ್ಮ್ಯಂ ಸರ್ವಕಾಮಸಮೃದ್ಧಿದಂ ಏದಧ್ಯ ಶೃಣುಯಾನ್ನಿತ್ಯಂ ಮಾಹಾತ್ಮ್ಯಂ ಪರಮಂ ಶುಭಂ ರುದ್ರಾಕ್ಷ ಭಸ್ಮನೋರ್ಭಕ್ತ್ಯಾ ಸರ್ವಾನ್ ಕಾಮಾನವಾಪ್ನುಯಾತ್ ಯಃ ಸರ್ವಸುಖಂ ಭುಕ್ತ್ವಾ ಪುತ್ರಪೌತ್ರಾದಿ ಸಂಯುತಃ ಲಭೇತ್ ಪರತ್ರ ಸನ್ಮೋಕ್ಷಂ ಶಿವಸ್ಯಾದಿ ಪ್ರಿಯೋ ಭವೇತ್ ವಿದ್ಯೇಶ್ವರ ಸಂಹಿತೇಯಂ ಕಥಿತಾ ವೋ ಮುನೀಶ್ವರಾಃ ಸರ್ವಸಿದ್ಧಿಪ್ರದಾ ನಿತ್ಯಂ ಮುಕ್ತಿದಾ ಶಿವಶಾಸನಾತ್ ಇತಿ ಶ್ರೀ ಶಿವಮಹಾಪುರಾಣೇ ಪ್ರಥಮಾಯಾಂ ವಿದ್ಯೇಶ್ವರ ಸಂಹಿತಾಯಾಂ ಸಾಧ್ಯಸಾಧನಖಂಡೇ ರುದ್ರಾಕ್ಷಮಾಹಾತ್ಯ ವರ್ಣನಂ ನಾಮ ಪಂಚವಿಂಶೋಧ್ಯಾಯಃ ಸಮಾಪ್ತೇಯಂ ಪ್ರಥಮಾ ವಿದ್ಯೇಶ್ವರ ಸಂಹಿತಾ. ಓಂ. ಇಪ್ಪೋ ಶ್ರೀ ಶಿವಮಹಾಪುರಾಣತ್ತಿಲ முதலாவது பகுதியான வித்யேஸ்வர சம்ஹித பூர்த்தியாச்சு. 25 அத்தியாயங்கள். இனிமே அடுத்து நாம் ஸ்ரீ சிவமகாபுராணத்துடைய 2வது பகுதி ருத்ர சம்ஹித, அது அடுத்து. ஓம்
1: ஓம் நம சிவாய. யூ ஆர் லிஸ்னிங் டு shaivam.org ரேடியோஸ், 24/7 spiritual channels from shaivam.org. Om Namah Shivaya.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர் ரேடியோ, தி சைஸ் ஆஃப் அவர் ஆடியோ கலெக்ஷன் கண்டினியூஸ் டு க்ரோ டே பை டே. வி நவ் ஹோஸ்ட் மோர் தேன் 25,000 ஆடியோ ரெக்கார்டிங்ஸ். இன் ஆர்டர் டு மேக் தீஸ் எக்ஸ்டென்சிவ் ரிசோர்ஸஸ் மோர் ஆக்சசபிள் அண்ட் பெனிஃபிஷியல் டு அவர் ரேடியோ லிசனர்ஸ், வி ஹவ் ரீஆர்கனைஸ்ட் அவர் ப்ரோக்ராம் ஷெட்யூல். திருமுறை மியூசிக் அண்ட் திருமுறை டிஸ்கோசஸ் வில் பி ப்ராட்காஸ்ட் ஆன் திருநெறிய தமிழோசை. Philosophical discourses and Periyapuranam lectures in Tamil will be broadcast on Shiva Tattvam. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ஓம் நம சிவாய்.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யூ ஆர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் நரசிங்க முனையரையர் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
2: ஸ்ரீ குருப்யோ நம. எல்லா மகானுபாவரிகளிகோ நமஸ்கார. ஈக முந்தக்கே நரசிங்க முனியார் ಅನ್ನುವ ಮಹಾರಾಜ, ಇವರೂ ಕೂಡ ಶಿವಭಕ್ತರಾಗಿರುವ ನಾಯನಾರೇ. ಇವರ ಚರಿತ್ರೆಯನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಆದರೆ ಈಗ ಜ್ಞಾಪಿಸಕ್ಕೋಸ್ಕರ ಎರಡು ವಾಕ್ಯ ಮೂರು ವಾಕ್ಯದಲ್ಲಿ ಹೇಳ್ತೀನಿ. ಇವರು ಪ್ರತಿದಿನವೂ ಶಿವಭಕ್ತರನ್ನು ಕರೆದು ಅವರಿಗೆ ಉಪಚಾರ ಮಾಡಿ ಒಬ್ಬೊಬ್ಬರಿಗೂ ಅವರು ಹೇಗಿದ್ದರೂ ಸರಿ, ಹಣೆಯಲ್ಲಿ ವಿಭೂತಿ ರುದ್ರಾಕ್ಷರ ಮಾಲೆ ಇದ್ದು ಬಿಟ್ಟರೆ ಸಾಕು, ವಿಭೂತಿ ಇದ್ರೇ ಸಾಕು, ಅವರನ್ನು ಪ್ರಶ್ನಿಸುವುದೇ ಇಲ್ಲ. ಅವರು ನಿಜವಾಗಲೂ ಶಿವಭಕ್ತರು, ಶಿವಶರಣರು ಅಂತ ನಂಬಿಬಿಡು ಅವರು. ಹೀಗೆ ಮಾಡಿ ಪ್ರತಿದಿನವೂ ಅಷ್ಟು ಜನಕ್ಕೆ ಶಿವಶರಣರಿಗೆ ಭೋಜನ ಎಲ್ಲ ಮಾಡಿಸಿ 100 ಹೊನ್ನುಗಳನ್ನು ಕೊಡ್ತಾ ಇದ್ದವರು. ಒಂದು ದಿವಸ ಏನಾಗಿದೆ, ನಿಂತ ಶಿವಶರಣರಲ್ಲಿ ಒಬ್ಬರು, ಅವರು ನಿಜವಾಗಿ ಶಿವಶರಣರೇ ಅಲ್ಲ, ಒಬ್ಬ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಅಂದರೆ ನಡತೆನೇ ಚೆನ್ನಾಗಿಲ್ಲ. ಅವರು ಬಂದಿರೋದನ್ನು ಗಮನಿಸಿದರು ಯಾರೋ ಒಬ್ಬರು, ನೋಡಿ ಇಲ್ಲಿ ಒಬ್ಬ ಬಂದಿದ್ದಾನೆ, ಆದರೆ ಚೆನ್ನಾಗಿ ವಿಭೂತಿಯೆಲ್ಲ ಹಾಕ್ಕೊಂಡಿದ್ದಾರೆ. ರಾಜನಿಗೆ ಹೇಳಿದ್ರು, ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಒಬ್ಬರು, ಅವರು ಶಿವಭಕ್ತರೇ ಅಲ್ಲ, ಬೂಟಾಟಿಕೆಯವರು, ಹಣೆಯ ಮೇಲೆ ಮಾತ್ರ ಇದು ಚೆನ್ನಾಗಿ ವಿಭೂತಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರ ದೃಷ್ಟಿಯೆಲ್ಲ ಎಲ್ಲಿದೆ ಅಂತಂದರೆ ಅಲ್ಲಿ ಬೇರೆ ಕಡೆ ಹೆಂಗಸರೆಲ್ಲ ಇದಾರಲ್ಲ ಆ ಕಡೆ, ಅಂಥ ಮನುಷ್ಯ ಅವನು, ಆದ್ದರಿಂದ ಅವರಿಗೆ ನೀವು ಹೀಗೆ ಮಾಡಬೇಡಿ ಅಂತ. ಹಾ ಶಿವಶಿವ ಅಂತ ಕಿವಿ ಮುಚ್ಕೊಂಡ್ಬಿಟ್ರು ಈ ಮಹಾರಾಜರು. ಶಿವಭಕ್ತರು ಅಂತ ನಾನು ಅಂದ್ಕೊಂಡ ಮೇಲೆ ಅವರು ಶಿವಭಕ್ತರೇ, ಅವರ ಬಗ್ಗೆ ಕೆಟ್ಟ ಮಾತುಗಳನ್ನು ನನ್ನ ಕಿವಿಗೆ ಬೀಳಿಸಿಬಿಟ್ರಲ್ಲ, ಇದಕ್ಕೆ ನಾನು ಏನು ಪರಿಹಾರ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಬಂದಾಗ, ಅವರ ಸರದಿ ಬಂದಾಗ ಅವರಿಗೆ ಬೇರೆಯವರಿಗೆ 100 ಹೊನ್ನು ಕೊಡುವುದಾದರೆ ಇವರಿಗೆ 200 ಹೊನ್ನು ಕೊಟ್ಟು ದೋಷವನ್ನು ನಿವಾರಣೆ ಮಾಡಿಕೊಂಡ್ರು. ಈ ಥರ ಕೆಟ್ಟ ಯೋಚನೆ ಮಾಡಿಬಿಟ್ಟನಲ್ಲ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡಿದ್ದು ಹೀಗೆ ಅವರಿಗೆ 200 ಹೊನ್ನುಗಳನ್ನು ಕೊಟ್ಟು ಮಾಡಿಕೊಂಡಂಥ ಮಹಾರಾಜರು ಇವರು. ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದೀನಿ, ಬೇರೆ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
3: Om Namah Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
4: Dear listeners of Shaivam.org, the following is Shukla Yajur Vedam, Karma Shaka, Adhyayam 33.
5: Atha त्रयस्त्रिंशोऽध्यायः. ॐ यज्जाग्रातो दूरमुदैति दैवं तदु सुप्तस्य तथैवैति दूरं गमन् ज्योतिषान् ज्योतिरेकं तन्मे मनः शिवसङ्कल्पमस्तु पितुन्नुस्तोषं महो धर्मानन्तवीशीम् यस्य त्रितो व्योजासा वृत्रं विपर्वमर्दयात् अन्विदानुमते त्वं मन्याः शेषं चानस्कृधि

ಗಣಪತಿಭ್ಯೋ ಗಣಪತಿಭ್ಯಶ್ಚ ಚ ಗಣಪತಿಭ್ಯೋ ಗಣೇಭ್ಯೋ ಗಣೇಭ್ಯೋ ಗಣಪತಿಭ್ಯಶ್ಚ ಗಣಪತಿಭ್ಯಶ್ಚ ಚ ಗಣಪತಿಭ್ಯೋ ಗಣಪತಿಭ್ಯಶ್ಚ ವೋ ವಶ್ಚ ಗಣಪತಿಭ್ಯೋ ಗಣಪತಿಭ್ಯಶ್ಚ ವಃ ಗಣಪತಿ

0: ಹಿಂದೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಆದರೆ ಈಗ ಜ್ಞಾಪಿಸಕ್ಕೋಸ್ಕರ ಎರಡು ವಾಕ್ಯ ಮೂರು ವಾಕ್ಯದಲ್ಲಿ ಹೇಳ್ತೀನಿ. ಇವರು ಪ್ರತಿದಿನವೂ ಶಿವಭಕ್ತರನ್ನು ಕರೆದು ಅವರಿಗೆ ಉಪಚಾರ ಮಾಡಿ ಒಬ್ಬೊಬ್ಬರಿಗೂ ಅವರು ಹೇಗಿದ್ದರೂ ಸರಿ ಹಣೆಯಲ್ಲಿ ವಿಭೂತಿ ರುದ್ರಾಕ್ಷರ ಮಾಲೆ ಇದ್ದುಬಿಟ್ರೆ ಸಾಕು, ವಿಭೂತಿ ಇದ್ದರೇ ಸಾಕು, ಅವರನ್ನು ಪ್ರಶ್ನಿಸುವುದೇ ಇಲ್ಲ. ಅವರು ನಿಜವಾಗಲೂ ಶಿವಭಕ್ತರು ಶಿವಶರಣರು ಅಂತ ನಂಬಿಬಿಡು ಅವರು. ಹೀಗೆ ಮಾಡಿ ಪ್ರತಿದಿನವೂ ಅಷ್ಟು ಜನಕ್ಕೆ ಶಿವಶರಣರಿಗೆ ಭೋಜನ ಎಲ್ಲ ಮಾಡಿಸಿ 100 ಹೊನ್ನುಗಳನ್ನು ಕೊಡ್ತಾ ಇದ್ದವರು. ಒಂದು ದಿವಸ ಏನಾಗಿದೆ, ಆ ನಿಂತ ಶಿವಶರಣರಲ್ಲಿ ಒಬ್ಬರು, ಅವರು ನಿಜವಾಗಿ ಶಿವಶರಣರೇ ಅಲ್ಲ, ಒಬ್ಬ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಅಂದರೆ ನಡತೆನೇ ಚೆನ್ನಾಗಿಲ್ಲ. ಅವರು ಬಂದಿರೋದನ್ನು ಗಮನಿಸಿದರು ಯಾರೋ ಒಬ್ಬರು, ನೋಡಿ ಇಲ್ಲಿ ಒಬ್ಬ ಬಂದಿದ್ದಾನೆ, ಆದರೆ ಚೆನ್ನಾಗಿ ವಿಭೂತಿಯೆಲ್ಲ ಹಾಕ್ಕೊಂಡಿದ್ದಾರೆ. ರಾಜನಿಗೆ ಹೇಳಿದ್ರು, ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಒಬ್ಬರು, ಅವರು ಶಿವಭಕ್ತರೇ ಅಲ್ಲ, ಬೂಟಾಟಿಕೆಯವರು, ಹಣೆಯ ಮೇಲೆ ಮಾತ್ರ ಇದು ಚೆನ್ನಾಗಿ ವಿಭೂತಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರ ದೃಷ್ಟಿಯೆಲ್ಲ ಎಲ್ಲಿದೆ ಅಂತಂದರೆ ಅಲ್ಲಿ ಬೇರೆ ಕಡೆ ಹೆಂಗಸರೆಲ್ಲ ಇದ್ದಾರಲ್ಲ ಆ ಕಡೆ, ಅಂಥ ಮನುಷ್ಯ ಅವನು, ಆದ್ದರಿಂದ ಅವರಿಗೆ ನೀವು ಹೀಗೆ ಮಾಡಬೇಡಿ ಅಂತ. ಹಾ ಶಿವಶಿವ ಅಂತ ಕಿವಿ ಮುಚ್ಕೊಂಡ್ಬಿಟ್ರು ಈ ಮಹಾರಾಜರು. ಶಿವಭಕ್ತರು ಅಂತ ನಾನು ಅಂದ್ಕೊಂಡ ಮೇಲೆ ಅವರು ಶಿವಭಕ್ತರೇ, ಅವರ ಬಗ್ಗೆ ಕೆಟ್ಟ ಮಾತುಗಳನ್ನು ನನ್ನ ಕಿವಿಗೆ ಬೀಳಿಸ್ಬಿಟ್ರಲ್ಲ, ಇದಕ್ಕೆ ನಾನು ಏನು ಪರಿಹಾರ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಬಂದಾಗ, ಅವರ ಸರದಿ ಬಂದಾಗ ಅವರಿಗೆ ಬೇರೆಯವರಿಗೆ 100 ಹೊನ್ನು ಕೊಡುವುದಾದರೆ ಇವರಿಗೆ 200 ಹೊನ್ನು ಕೊಟ್ಟು ದೋಷವನ್ನು ನಿವಾರಣೆ ಮಾಡಿಕೊಂಡ್ರು. ಈ ಥರ ಕೆಟ್ಟ ಯೋಚನೆ ಮಾಡಿಬಿಟ್ಟನಲ್ಲ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡಿದ್ದು, ಹೀಗೆ ಅವರಿಗೆ 200 ಹೊನ್ನುಗಳನ್ನು ಕೊಟ್ಟು ಮಾಡಿಕೊಂಡಂಥ ಮಹಾರಾಜರು ಇವರು. ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದೀನಿ, ಬೇರೆ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
2: Dear listeners of Shaivam.org, the following is Shukla Yajur Vedam, Karma Shaka, Adhyayam 33.
3: Atha Trayastrimshodhyayaha Om Yajjagrato Duramudaiti Daivantadu Suptasya Tathayvaiti ದೂರಂಗಮನ್ ಜ್ಯೋತಿಷಾನ್ ಜ್ಯೋತಿರೇಕಂತನ್ ಮೇ ಮನಃ ಶಿವಸಂಕಲ್ಪಮಸ್ತು. ಪಿತುನ್ನುಸ್ತೋಷಂ ಮಹೋ ಧರ್ಮಾನಂತವೀಶೀಂ ಯಸ್ಯ ತ್ರಿತೋ ವ್ಯೋಜಾಸಾ ವೃತ್ರಂ ವಿಪರ್ವಮರ್ದಯಾತ್.